ಕಾಮಿದಾತ ವಿದರಣ ವಿಗುಣ ಶರಣ್ಣ ಕಾಮಿದಾತ ವಿದರಣ ವಿಗುಣ ಶರಣ್ಣ ಕಾಮಿದಾತ ವಿದರಣ ವಿಗುಣ ಶರಣ ಕಾವ್ಯನ ನಗಾಲಂಕಾರ ಭರಣ ಕಾಮಿದಾತ ವಿದರಣ ವಿಗುಣ ಶರಣ ಕಾವ್ಯನ ನಗಾಲಂಕಾರ ಭರಣ ಭೂಮಿ ಜಲಾಗ್ನಿ ವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಣ ಸ ನಿಗಮ ಪರಿಪವಮ ಮರಿರಿ ಸರಿಸ ಸರಿ ಗಮ ಪರಿ ಪವಮ ಮರಿರಿ ಸರಿ ಸ ಮಗಮ ಪರಿ ಪವಗ ಮರಿರಿ ಸನಿ ಸರಿ ಗಮ ಪಗಮ ಪಸಾನಿ ಪಮರಿರಿ ಸರಿ ಸರಿ ಪಸಾನಿ ಪಮನಿ ಪಮರಿರಿ ಸರಿ ಗಮ ಪಸನಿ ಸರಿ ಸರಿ ಪಮರಿ ಸರಿ ಸನಿ ನಿ ಪಪಮ ಮರಿರಿ ಸನಿ ಸರಿ ಸಮಗ ಪಮನಿ ಪಸ